ಇಲ್ಲ ಅವು ಜಗರತೆ ಸಿಂಗ್ ಜಾನ್ಕಾರಿ ಜಗರ್ರೆ ಚಿಚಾರ್ಚರಬು ಜಗರಿಯ ನೆನ್ ಸಿರ್ಮೆಚಿ ನೆನ್ ಇಮಿತಿಯ ಒಲ್ಪಡಾವ್ರಿಯ ನೈ ಶಿಕ್ಷಾ ನೀತಿ ಒಕನ ನಮ ಶಿಕ್ಷಾ ಐನ್ ಒಕನ ಬುಕಿಯೆ ನೆನ್ರ ಚಿಲ್ಕೆ ಬದಲ ಹುಜುಕನೆ ನೆನ್ರ ಚಿನ್ನ ಅಮೆನ ಅಂಡ್ ಓ ಇಂಗ ಹಯಾಮ ಲೋತೆ ನೆನರಿಯ ಜುಡಿಗತಿ ಚಿಲ್ಕೆ ಹೋಬಾಕನ ನೆನ್ ಬಿಸೇರೆ ಎನ್ ಅಯರ್ ಸುಮಾಯಬು ಅದಾಂತೈಕಿನ ಅಬು ಪಡಾವತನ್ ಸುಮಾಯರೆ ಕುಣಕುಮಾರಂಕೋ ಎನ್ ಸುಮಾಯರೆ ಇಸ್ಕೂಲ್ರೆ ಅಬು ಅಪನ ಕ್ಷೇತ್ರಿ ಲ್ಯಾಂಗ್ವೇಜ್ ಚಿ ಅಪನ ಕ್ಷೇತ್ರಿ ಭಾಷಾ ಯಾತೊ ಇಂಗ ಹಯಾಮ ನಿಕನ್ ಜಗರ್ ಕೊತೆ ಕಾಕೋ ಜಗರ್ ದೀಬು ಸುಮೆನ್ ಹಿಂದಿತೆ ಕಜೀಪೆ ಅಂಗ್ರೇಜಿತೆ ಕಜೀಪೆ ನೆನ್ ಲಿಕನ್ ಕಜಿ ಕೊಟರ್ಕೋ ಹುಬಾಂತನ್ ತೈಕಿನ ಮೆಂದು ನೆನ್ ಇಮಿತೆ ನಿನ ಹುಬಾಯನ ಚಿ ನಮ ಶಿಕ್ಷಾ ನೀತಿ 2020 ರಿಯಾ ಲಿಕತೆ ಇಸ್ಕೂಲ್ ರಿಯಾ ಒಲ್ಪಡಾವ ಕೊರೆ ಹೊನ್ಕುವಾ ಒಲ್ಪಡಾವ ಕೊರೆ ಹೊನ್ಕೊ ಅಪನ ಇಂಗ ಹಯಾಮ ತರಿಯೋ ಚಿ ಕ್ಷೇತ್ರಿ ಅಸ್ಥಾನಿಯ ಹಯಾಮ ತರಿಯೋ ಜಗರ್ತಿಯ ಜಾನ್ ಬರೋನ್ ಬನುವ ಚಿಕಿಚಿ ಹೊನ್ಕೊ ಅಕುವ ಹಯಾಮ ಹುಡಿಯತೆಕೊ ಅಯುಮ್ತೆ ಎತೋತಾ ಇನಮೆಂತೆ ಅಕೊ ಎನೆನತೆ ಜಗರ್ತಿಯ ಎಸು ರಾಸತೈನೆ ಅಂಡ್ ಓ ಇನತೆ ಅಂಜಾ ಕೊತಯ ಮೆಂದು ನೆನ್ ಇಮ್ತೆ ಜೊ ಐನ್ ಮಿನ ನಿಯಮ ಮಿನ ನೀತಿ ಮಿನ ನಿನರಿಯ ಆಧಾರ್ ತೆ ನಚಿ ಎಂಗ ಹಯಾಮ್ ಯಾತೊ ಅಸ್ಥಾನಿ ಹಯಾಮ್ ತೆ ರಿಯ ಆಧಾರ್ ಇಡಿಕೆತೆ ಹೊನ್ಕೊ ಪಡಾವ ಕೊತಿಯ ನಿನ ಮಿನ ನೆನ್ರ ಚಿನ ಹುಪಾವಚಿ ಹೊನ್ಕೊ ಬರಿಯ ಭಾಷಾರೆ ಬರಿಯ ಲ್ಯಾಂಗ್ವೇಜ್ರೆ ಚಿ ನಿನ್ನದೋ ಅಬು ಹೋತೆದೋ ಕುಲ್ಲೆಮ್ ಕೊಮಿತಾ ಅಂಡ್ ನಿನಗೆ ಹಿಂದಿತೆ ಕುದಾಲ್ಬು ಮನೆಯ ಮೆನ್ ಲಿಕ್ಕ ಹೊನ್ಕೊ ಜೊದಿವು ಎತ್ತಕ್ಕೊ ಎಂದ ಎಸು ಲಾರ್ತೆ ಎಸು ಸೋಜೆತೆ ಕೊ ಸುಮಜಾವ ಜ್ಯೋತಿ ಹೊನ್ ಸುಮೆಂಗ್ ಹಿಂದಿತೆಮ್ ಕಜಿ ರೀಯೆ ಎಂದು ಎನ್ ಇ ಎನ್ ಲಿಕ್ಕ ಮೊಲೊಂಗ್ರೆ ಕಾ ಸೊಲೊಂಗ್ ಎಂದು ಎನ್ ಲಿಕ್ಕತೆ ನೆನ್ ನಮ ಶಿಕ್ಷಾ ನೀತಿ 2020 ರೆ ಒಕನ ಲಗುಯಿನೆ ನೀನರೆ ನೆನ್ ಲಿಕನ್ ಬದಲ್ ಕೊಮಿನ ಅಂಡ್ ನೆನ್ರೆ ಎಸು ರಾಸತೆ ಅಂಡ್ ಬುಗಿ ಲಿಕತೆ ಎತ್ತೊಯ್ತೀಯ ಲಾಪ ಕೊಲೆಲ್ ನಮೋತನ ಅಂಡ್ ನೆನ್ರೆ ಗುರು ಗುರುಮಿ ಕೊ ಯಾ ಟೀಚರ್ ಕೊ ಜೊ ಮಿನ ಕೊ ನೆಕೊ ಮಾರ್ದರ್ಶನ್ ಯಾ ಸಯೋಗಿರೆ ಕೊ ತೈನೆ ಕೊ ನೆನ್ ಲಿಕ ಇಂಗ ಹಯಾಮ ರಿಯ ಬಡಾವ ಇಂಗ ಹಯಾಮ ರಿಯ ಲಾಪ ಅಂಡ್ ಓ ಇಂಗ ಹಯಾಮ ರಿಯ ಬಿಕಾಸ್ ಬೆರೆಡ್ ಲಿಕನ್ ಪೈಟಿ ಕೊ ಹಿನತೆ ಅಯರ್ ಪಾಸ್ ಎಸೆಂತಿಯ ಆಸರ ಬೋರ್ಸ ಕೊ ನೆನ್ರೆ ಡೆಲ್ ನಮ ದೆಸು ಬುಗೇನ್ ಕಜಿತ್ನೆಚಿ ನಮ ಶಿಕ್ಷಾ ನೀತಿ ಅಸ್ಥಾನಿ ಭಾಷಾ ಯಾ ಅಪನ ಭಾಷಾ ಅಂಡ್ ಓ ಇಂಗ ಹಯಾಮ ಲಿಕನ್ ಕಜಿ ಕೊ ನೆನ್ರೆ ಪೆ ಎಮಾ ಕಡ ಅಂಡ್ ನಿನ್ನರೆ ಬಿಕಾಸ ಹೋತಿಯ ನಿನ್ನ ಕಾ ಮುಚಿರೋ ಹೋತಿಯ ಎಕ್ಟು ಸಂಭಾವನಾ ನಿನ್ನರೆ ನೆಲ್ ನಮೋತನ ಎಸು ರಾಸರೆ ಕಜಿ ಇಲ್ಲ ಜಗರ್ ಕೊದಲಲ್ಲಿಗಿಯ ಎಂತೆ ಆರ್ಪ ಮಿಯನ್ ದುರಂತ ಬುರಸ್ಕಿಲೇನು ಜಮ್ನಮರೆ ಅತ್ತೆ ದುರಂಗತನಕಿನ್ ಸುಕುಮತಿ ಬಿರುಳಿ ಅಂಡೋ ಅಕಿಂಜೆ ಜುಳಿಕೋ.